ಮುಖ್ಯಸ್ಥ ಮೊಹಮ್ಮದ್ ರಫೀಕಿ ಆವಾಜನೆ ಬಾರದರಿ ಕಲ್ಕಾ ಗೀತಾಪ್ ಮಿಸಿನಾ ಕುಮಾರ್ ಬಾರಾಬಂಕಿ ನೇತೃ ಲಿಖಾ ಶೋಕ ದೆಹಲಿ ನೌಸಾದ್ ನಾಸಾದ್ ಕಾ ಸಂಗೀತ್ ಇಸ್ಕರ್ ಇಸ್ ಗೀತ್ ಮೇ ಆಪ್ ಸುನಾ ಕಾರ್ಯಕ್ರಮ ಸದಾ ಭಾವನಾ ಹೈ ಜೋ ವಿದ್ಯಾರ್ಥಿ ಪರ ಆಪ್ ಸುನ್ ರಹೇ ಹೈ ಔರ್ ಅಬ್ ಆಪ್ಕೊ ಸುನ್ವಾತೆ ಹೈ ಲತಾ ಮಂಗೇಶ್ಕರ್ ಕಿ ಆವಾಜ್ ಮೇ ಸಚಿನ್ ಬದಾಯಿನಿ ಕೆ ಬೋಲ್ ನೌಸಾದ್ ಕಾ ಸಂಗೀತ್ ಸನ್ ಪುರಂಖಟೋಲಾ ಕಿ ಇಸ್ ಗೀತ್ ಮೇ